0: ವಿನಯಮಭಿನವಾಡೇ ವಿಜ್ಞಾನಿಯಗುನು.
1: Those who seek education will get humility and will become humble. One who has acquired humility will become wise.
0: ಪ್ರೇಮಸ್ವರೂಪರೇನ ವಿದ್ಯಾರ್ಥುಲಾರ, ಸಮಾವೇಶಮೇನಟ್ಟಿನ ಆತ್ಮಸ್ವರೂಪುಲಾರ,
1: ಪ್ರೇಮಸ್ವರೂಪರ್ಸ್ ಸ್ಟೂಡೆಂಟ್ಸ್ ಅಂಡ್ ದೋಸ್ ಹೂ ಹ್ಯಾವ್ ಅಸೆಂಬಲ್ಡ್ ಹಿಯರ್ ದಿ ಮೆಂಬರ್ಸ್ ಆಫ್ ದಿ ಕಾನ್ಫರೆನ್ಸ್.
0: ಮಾನವನು ತನ್ನ ದೇಹಮಂದು ವ್ಯಕ್ತಿತ್ವಮನೆಯಟ್ಟುವಂಟ ದಾನಿಕಿ ಸಮತ್ವನೆಯಟ್ಟುವಂಟ ಯೊಕ್ಕ ವ್ಯಕ್ತಿತ್ವಂಕು ಗುಣಮು ಯೊಕ್ಕ ಚೈತನ್ಯಮುನಕು ಕಾರಣಮೈನದು ಏದಿಯೋ ಒಕಟಿ ಆಧಾರಮೈ ಅಂತರ್ಭೂತಮೈ ಉನ್ನದಿ.
1: For man's recognition of the individuality in the individual and his recognition of the distinctiveness of the community, there is something which is the base, which is hidden behind all that.
0: Baitiki adi padarthamu vale manaku kanipinchinappatikini antaratma yendu taanugaanu unnatundi oka vyaktitvanni manaku gochirimpa chestu untunnadi.
1: Although this base does not appear to us for outward seeing as matter does, inwardly, inside, there is something which is a distinctive inner spirit.
0: Danini atma yaniyu jeevatvamaniyu pilavabadutu vachindi.
1: This has been called the atma or the jeeva.
0: Itti jeeva tattvanni itti atma swaroopanni gurtimpajeyu nimittamai ಅನೇಕ ವಿಧಮುಲೇನ್ಪಂಟಿ ಧರ್ಮಮುಲು ಉಪನಿಷತ್ತುಲು ವೇದಮುಲು.